ಲವಂಗ ಘನಸಾರ ಸುಗಂಧಿ ತೀರ್ಥಂ ದಿವ್ಯಂಬಿಯಸರಿತಿ ಹೇಮ ಘಟೇಶು ಪೂರ್ಣಂ ಧೃತ್ವಾದ್ಯ ವೈದಿಕ ಶಿಖಾಮಣಯ ಪ್ರಹೃಷ್ಟಾ.